ಆಧಾರ ಏಕ ರಾಮ ಮಾತ ಪಿತ ಬಂಧು ಸಖ ಸದಹಿತ ಮನ ಜನರ ಜೀವನ ಘನ ಏಕ ರಾಮ ಭಕ್ತ ಜನರ ಜೀವನ ಘನ ಏಕ ರಾಮ ರಾಮ ರಾಮ ರಾಮ ಶ್ರೀ ರಾಮ ರಾಮ.